0: ಕಂಟೈನರೇಟ್ ಗಿನಿತೆಬು ಸಕಕರುವಾನ್ ರಿಮಾಂಡ್. ಬೋಲಬಲಾನ ಪ್ರದೇಶ ದೇಶದು ರಿಯಾನ ತುರೇದಿ ಕಂಟೈನರ್ ರಾತೇಕಟ ಗಿನಿತಬ ಅಲಾಪಹಾನಿಸಿದು ಕಲ ಸಕಕರುವಂತು ದಿನ ಲಬಣ ತುಂಗನದಾದಕ್ಕೂ ರಾಕ್ಷಿತ ಬಂಧನಾಗಾರಗತ ಕರತಿ ಬೆನಪ. ಈ ಮೀಕಮು ಮಯಸ್ರಾತ್ ಅಧಿಕರಣೇಟ ಇದಿರಿಪತ್ ಕಿರಿಮೆನ್ ಪಸುವಾಯ್ ಅನತುರ ಸಿದು ಎತ್ತೆ ಬೀಗಮು ಮಿನುವನ್ಗೊಡ ಮಾರ್ಗೆ ದೆಕೇ ಕಣುವ ತುನೇ ಕಣುವ ತತ್ರ ಬೋಲಬಲಾನ ಪ್ರದೇಶದಿ ಮಾರ್ಗೆ ಹರಹ ಹರವಮಿನ್ ತಿಬು ಕಂಟೈನರ್ ರಥೇಕ ಗೆಟಿ ಬೀಕಮು ದೆಸೆಟ್ ಅಧಿಕ ಬೇಗೆನ್ ದಾವಣೆ ಕರಮಿನ್ ತಿಬು ಯತುರು ಪದಿ ದೇಕಕ ಗಮನ್ಗತ್ ಪದಿ ಕರುವಂತೆ ದಿನಕು ಮಿಯ ಗೊಸ್ ತಿಬುನ ಕಂಟೈನರ್ ರಥೆ ರಿಯದುರು ಅತ್ತಡಂಗುಡಗೆನ ಎತ್ತೆ ಕಟಾನ ಪೊಲೀಸ್ ಠಾಣೆ ನಿಲಧಾರಿನ್ ವೆಸೆ ಅನುತುರ ಸಿದು ಅವಸ್ಥಾವೆ ಮಸ್ಥಾನೆಟ ರಸು ಕೀಪ ದಿನಕು ಪ್ರಕೋಪಕಾರಿವ ಹೆಸರಿ ಕಂಟೈನರ್ ರಥೆಟ ಗಿನಿ ತಬಾ ಅಲಾಭಾಣಿ ಸಿದು ಕರೆದಿ ಬವೈ ಪೊಲೀಸೆ ಸಂದಹಾನ್ ಕಲೆ ಈಟ ಸಂಬಂಧ ಸಕಕರುವಂತು ದಿನಕು ಅತ್ತಡಂಗುಡಗೆನ ತಿಬುನೆ ಇಯೆ ಪಸ್ಸರುವೇದಿ ಓನ್ ಮೀಗಮು ದಾಕೊಂಡ ಹಾ ಕಿಬುಲಪಿಟಿಯ ಪ್ರದೇಶ ಪದಿಂಚಿ ಅವರದು ವಿಸ್ ಬಿಸಿ ಪಹ ಸಹ ಬಿಸಿ ಹಯಾನ ವಯಸ್ಸಲ ಪಸುನ ಪುತ್ಕಲಿನ್ ಪಿರಿಸ ಅನುತ್ತರ ಸಿದು ಸ್ಥಾನಿ ಸಿಸಿಟಿವಿ ದರ್ಶನ ಎದುರು ತೊರತುರು ಮಗಿನ್ ಕಂಟೈನರ್ ರಥೆಟ್ ಅಲಾಭಾಣಿ ಸಿದು ಕಿರಿಮಠ ಸಂಬಂಧ ಸೀಲು ಸಕಕರೋನ ಅತ್ತಡಂಗುಡ ಗೆನೀಮ ಸದಾ ತವದುರಟ ದ್ವಿಮರ್ಶನ ಕ್ರಿಯಾತ್ಮಕ ಅನುತುರಿನ್ ಮೀಗಿ ಅವರದು ದಹಾಟ ಸಹ ದಹನವಯನ ವಯಸ್ಸಲ ಪಸುನ ತರುಣಿ ಅಂದೆದೆನೆ ಯತುರು ಪದಿಕರುವಾನ್ಗೆ ಅಧಿಕ ವೇಗಿಯ ಮರ್ಣವಲ್ಟ ಹೇತು ಬವಾಯಿ ಪೊಲೀಸ್ ಮಾಧ್ಯ ಪ್ರಕಾಶಕ ಸಹಕಾರ ಪೊಲೀಸ್ ಅಧಿಕಾರಿ ಎಫ್ಎ ವುಟ್ಲ ಸಂಧಾನ್ ಕಲೆ
1: ಅನುಗ್ರಹಯ ಸೆಮಟ ಅತದುನ್ ಗಮನಟ ಜವಯದುನ್ ರಟಟ ಪನದುನ್ ತಿಸ್ ವಸರಕ ವಿಶಿಷ್ಟತ್ವೇ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೇ ಪ್ರಮುಖಯ David Peris Automobiles within GWM Hybrid Ha Plug-in Hybrid SUV Mabili Rasak Haval H6 Haval GT Tank 300 Ha Tank 500 Ratha Then Union Place GWM Experience Center within Amathanna Bindu Aikai Kai Hatai Atasi Asuvatai Hayasi Hatahaya
2: Siyata Divine Apura